ಸರ್ವತ್ರ ಬಾಲಕ ಸತ್ರುಗಾಲಕ ದೀನ ದಯಾಲ ಮುಕಾಂದ ಅಗೌ ದಂಡನ್ ದುಷ್ಟ ಖಂಡನ ಕಾಲ ಹೂಕೆ ಕಾಲ ದುಷ್ಟ ಹರ್ಣಂ ಪುಷ್ಟ ಕರ್ಣಂ ಸರ್ವಕೆ ಪ್ರತಪಾಲ ಸರ್ವಕರ್ತ ಸರ್ವಹರ್ತ ಸರ್ವಕೆ ಅನಕಾಮ ಸರ್ವ ಖಂಡನ್ ಸರ್ವ ದಂಡನ್ ಸರ್ವಕೆ ನಿಜಭಾಮ ಸರ್ವ ಭುಕ್ತ ಸರ್ವ ಯುಕ್ತ ಸರ್ವ ಕರಂ ಪ್ರವೀನ ಸರ್ವ ಖಂಡನ್ ಸರ್ವ ದಂಡನ್ ಸರ್ವ ಕರಂ ಅಧೀನ ಸರ್ವ ಸಿಮೃತನ್ ಸರ್ವ